bawa e wo ye bro no nso e wo ye mantemu a e wo oman ga e ma bawa e wo ti asempa na na dwim na wonam abrabo bi mu wonam setibia bi mu na ye won dine e ye won dire se